ಕ್ಷಮಕೋಟಿ ಭರತನಾರದ ಸಂಪದ ಹೊಸಾಗಿ ಪರಿಣಾಮ ವಾಣಿ ದುರ್ವಾಣಿ ಲಾಗತ್ತಿನ ಅಷ್ಟೇ.